ಗೋಪಾಲ ಸತ್ಸಂಗ ಭಾಯೇನ ಮನುಷ್ಯ ಜನ್ಮ ಭಯೋಬಲ್ಲ ಸತ್ಸಂಗ ಗಾಯೇನ ಮನುಷ್ಯ ಜನ್ಮ ಪಾಯೇಕೋ ಸಫಲ ಭೂನೈ ಪಾಯೇನ ಮನುಷ್ಯ ಜನ್ಮ ಸಫಲ ಹೋನ ಕೇಸೈ ಭಾಯೇನ ಕುಸಂಗತ್ ಕೋ ಸಂಗ ದಿಗಲ್ಲ.